ತ್ಯರಿ ಕಾಯಕಿ ಹಬ್ಬಿಯಲಿ ಬಂದ, ತ್ಯರಿ ಕಾಯಕಿ ಹಬ್ಬಿಯಲಿ ಬಂದ, ಕಾಯ್ದಿನ ಏಕ್ ಪಲ್ಯಕ್ಕ